wa koma to wo ye menia na wo na wo wana wo to wo buasi eternal ready wo to wo buasi no wana na ah.